0: की। उन्होंने नीट यूजी 2026 का पेपर लीक होने के आरोपों को लेकर कल राजधानी में हुए विरोध प्रदर्शन के दौरान घायल हुए लोगों की स्थिति का भी जायजा लिया। श्री नड्डा ने लेडी हार्डिंग मेडिकल कॉलेज और अस्पताल का भी दौरा किया और वहां भर्ती घायल प्रदर्शनकारियों से मुलाकात की। अंत में मुख्य समाचार एक बार फिर। प्रधानमंत्री नरेंद्र मोदी ने भविष्य में परीक्षाओं में पेपर लीक रोकने के लिए मिलकर प्रयास करने का आह्वान किया। उन्होंने नीट प्रश्न पत्र लीक में शामिल लोगों के खिलाफ सख्त कार्रवाई करने का सरकार का संकल्प दोहराया। संसद में विभिन्न मुद्दों पर विपक्ष के हंगामे के कारण दोनों सदनों की कार्यवाही दिनभर के लिए स्थगित। सिक्किम के नामची जिले में निर्माणाधीन सुरंग ढहने से 11 लोगों की मौत, कई लोग फंसे, बचाव कार्य जारी। प्रधानमंत्री ने मुख्यमंत्री को हर संभव सहायता का आश्वासन दिया। हिमाचल प्रदेश, जम्मू कश्मीर और लद्दाख में मूसलाधार वर्षा का रेड अलर्ट जारी और भारत ने एक वाणिज्यिक जहाज पर हमले में 4 भारतीय नागरिकों की मौत के मामले में रूस के दूत को तलब किया। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್, 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ AIR ಆ್ಯಪ್ನಲ್ಲಿ ಕೇಳುವಿರಿ ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃ ಮಿತ್ರರಿಗೆ ಆತ್ಮೀಯ ಸ್ವಾಗತ. ನಾನು ಉಷಾ ಜೋಶಿ, ನಿಮ್ಮೆಲ್ಲರಿಗೂ ಮಾಡುವ ಪ್ರೀತಿಯ ನಮಸ್ಕಾರಗಳು. ಶ್ರೋತೃಗಳೇ, ವಿಕ್ರಮ್ 1 ಹೊಸ ಬಾಹ್ಯಾಕಾಶ ಯುಗದ ಹೊಸ ಆಗಮನ. ಜುಲೈ 18 ಸ್ಕೈರೂಟ್ ಏರೋಸ್ಪೇಸ್ನ ವಿಕ್ರಮ್ 1 ಯಶಸ್ವಿ ಉಡಾವಣೆಯು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗೆ ಹೊಸ ಅಧ್ಯಾಯವನ್ನು ಸೇರಿಸಿದೆ. ಈ ಐತಿಹಾಸಿಕ ಕ್ಷಣವು ದೇಶದ ವೈಜ್ಞಾನಿಕ ಪ್ರಗತಿ ಮತ್ತು ಸ್ವದೇಶಿ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಿದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ತರುವ ಸಾಧನೆಯಾಗಿದೆ. ಕಸ್ತೂರಿಯ ಇಂದಿನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ಚಂದ್ರ ಮತ್ತು ಬಾಹ್ಯಾಕಾಶ ಕುರಿತು. ವಿಕ್ರಮ್ 1 ಉಡಾವಣೆಯ ಯಶಸ್ಸಿನಲ್ಲಿ ಪಾಲ್ಗೊಂಡಿರುವ ನಮ್ಮ ಹೆಮ್ಮೆಯ ಪುತ್ರಿ ಸ್ಫಟಿಕಾ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂದರ್ಶನವನ್ನು ನಡೆಸಿಕೊಡುತ್ತಿರುವವರು ಕೃತಿಕಾ. ಕೇಳಿ ಆಕಾಶವಾಣಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ.
2: ಸ್ನೇಹಿತರೆ, ಚಂದಿರ ಎಂದರೆ ಸಾಕು. ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರ ಮನಸ್ಸಲ್ಲೂ ಒಂದು ವಿಶೇಷ ಸ್ಥಾನವನ್ನು ಪಡೆದಿರುವ ಅದ್ಭುತ ಸೃಷ್ಟಿಯದು. ಬಾಲ್ಯದ ನೆನಪುಗಳು, ತಾಯಿಯ ಜೋಗುಳ, ಕವಿಗಳ ಕಲ್ಪನೆ ಮತ್ತು ವಿಜ್ಞಾನಿಗಳ ಕನಸು ಎಲ್ಲವೂ ಒಂದೇ ಕ್ಷಣದಲ್ಲಿ ಮನಸ್ಸಿಗೆ ಬರುತ್ತವೆ. ಚಂದ್ರನು ಕೇವಲ ಭೂಮಿಯ ಉಪಗ್ರಹವಲ್ಲ, ಸಾಹಿತ್ಯ, ಸಂಗೀತ, ಕಲೆ ಮತ್ತು ವಿಜ್ಞಾನದ ಸ್ಫೂರ್ತಿಯೂ ಹೌದು. ಚಂದಿರ ನಮ್ಮೆಲ್ಲರಿಗೂ ಪರಿಚಿತ, ಆದರೆ ಅದರ ಬಗ್ಗೆ ತಿಳಿಯಬೇಕಾದ ವಿಷಯಗಳು ಇನ್ನೂ ಅನೇಕ. ಬಾಲ್ಯದಲ್ಲಿ ಚಂದಾಮಾಮ ಎಂದು ಕರೆಯುತ್ತಿದ್ದ ಚಂದ್ರನೇ ಇಂದು ವಿಜ್ಞಾನ ಸಂಶೋಧನೆಗಳ ಪ್ರಮುಖ ಗುರಿಯಾಗಿದ್ದಾನೆ. ಇದೇ ಚಂದ್ರನ ಕುರಿತು ಕುತೂಹಲ ಮನುಷ್ಯನನ್ನು ಬಾಹ್ಯಾಕಾಶದತ್ತ ಕೊಂಡೊಯ್ದಿದೆ. ಹಾಗಾದರೆ ಬನ್ನಿ, ಚಂದ್ರನ ಕುರಿತು ಇನ್ನಷ್ಟು ರೋಚಕ ಸಂಗತಿಗಳು ಮತ್ತು ವೈಜ್ಞಾನಿಕ ಮಾಹಿತಿಗಳನ್ನು ನಮ್ಮ ಅತಿಥಿಯಾದ ಸ್ಫಟಿಕಾ ಪ್ರಸಾದ್ ಅವರಿಂದ ತಿಳಿದುಕೊಳ್ಳೋಣ. ಸ್ಫಟಿಕಾ ಅವರೇ, ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಿಮ್ಮ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯಿಸಿಕೊಳ್ಳಿ ಸ್ಫಟಿಕಾ ಅವರೇ.
3: ಎಲ್ರಿಗೂ ನಮಸ್ಕಾರ. ನಾನು ಸ್ಫಟಿಕಾ ಪ್ರಸಾದ್ ಅಂತ, ಹೈದರಾಬಾದಿಂದ. ನಾನು ಕಳೆದ 2 ಸ್ಕೈರೂಟ್ ಏರೋಸ್ಪೇಸ್ ಅಂತ ಒಂದು ಪ್ರೈವೇಟ್ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇನ್ ದ ಏವಿಯಾನಿಕ್ಸ್ ಡಿಪಾರ್ಟ್ಮೆಂಟ್. ನನ್ನ ಪೋಸ್ಟ್ ಬಂದು ಐ ಆಮ್ ಎನ್ ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲಿ ನಾನು ವಿಕ್ರಮ್ 1 ಅಂತ ಒಂದು ಲಾಂಚ್ ವೆಹಿಕಲ್ ಅಲ್ಲಿ ಮಿಷನ್ ಕಂಪ್ಯೂಟರ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ.
2: ಮತ್ತೊಮ್ಮೆ ನಿಮಗೆ ಆತ್ಮೀಯ ಸ್ವಾಗತ ಸ್ಫಟಿಕಾ ಅವರೇ.
3: ಧನ್ಯವಾದಗಳು.
2: ಮೊದಲ ಪ್ರಶ್ನೆ, ಚಂದ್ರ ದಿನದ ಮಹತ್ವವನ್ನು ನಮ್ಮ ಶ್ರೋತೃಗಳಿಗೆ ತಿಳಿಸಿಕೊಡಿ. ನಾವು ಏಕೆ ಚಂದ್ರ ದಿನವನ್ನು ಆಚರಿಸುತ್ತೇವೆ?
3: ಪ್ರತಿ ವರ್ಷ ನಾವು 20th July ಇಂಟರ್ನ್ಯಾಷನಲ್ ಮೂನ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ 1969 ಅಲ್ಲಿ ಅಪೋಲೋ 11 ಮಿಷನ್ ಅಲ್ಲಿ ಮೊದಲನೇ ಬಾರಿ ಒಬ್ಬ ಮನುಷ್ಯ ಮೂನ್ ಮೇಲೆ ಅವನ ಕಾಲಿಟ್ಟ. ಸೊ ಇಟ್ ಶೋಸ್ ಹೌ ಫಾರ್ ವಿ ಹ್ಯಾವ್ ಕಮ್. ಅವಾಗಿಂದ ಇವಾಗ ತನಕ ಲೂನಾ ರೋವರ್ಸ್ ಕಳಿಸ್ತಾ ಇದೀವಿ. ಅಪೋಲೋ 11 ಮಿಷನ್ ಬಂದು 16th July 1969 ಅಲ್ಲಿ ಕೆನಡಿ ಸ್ಪೇಸ್ ಸೆಂಟರ್ ಫ್ಲೋರಿಡಾಯಿಂದ ಲಾಂಚ್ ಆಯಿತು. ಇನ್ ದ ರಾಕೆಟ್ ಕಾಲ್ಡ್ ಸ್ಯಾಟರ್ನ್ ವಿ. ಅದರಲ್ಲಿ 3 ಆಸ್ಟ್ರೋನಾಟ್ಸ್ ಹೋಗಿದ್ರು. ಆಲ್ 3 ಆಫ್ ದೆಮ್ ವರ್ ಅಮೆರಿಕನ್ಸ್. ಮೊದಲನೇದಾಗಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ, ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಅವರು ಮಿಷನ್ ಕಮಾಂಡರ್ ಆಗಿದ್ರು. ನೆಕ್ಸ್ಟ್ ಬಂದು ಬಜ್ ಆಲ್ಡ್ರಿನ್ ಅಂತ, ಅವರು ಲೂನಾರ್ ಮಾಡ್ಯೂಲ್ ಪೈಲಟ್ ಆಗಿದ್ರು. ಅವ್ರ ಮಾಡ್ಯೂಲ್

0: ಹೆಸರು ಬಂದು ಈಗಲ್ ಅಂತ. ನೆಕ್ಸ್ಟ್ ಬಂದು ಮೈಕೆಲ್ ಕಾಲಿನ್ಸ್, ಅವರು ಕಮಾಂಡ್ ಮಾಡ್ಯೂಲ್ ಪೈಲಟ್ ಆಗಿದ್ರು. ಇವ್ರೇನ್ ಮಾಡಿದ್ರು ಅಂದ್ರೆ, ಹಿ ಹೆಲ್ಪ್ಡ್ ನೀಲ್ ಆರ್ಮ್‌ಸ್ಟ್ರಾಂಗ್ ಅಂಡ್ ಬಜ್ ಆಲ್ಡ್ರಿನ್ ಚಂದ್ರನ್ ಸುತ್ತು ತಿರುಗುತ್ತಾ ಅವ್ರ ಕಮಾಂಡ್ ಮಾಡ್ಯೂಲ್ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದ್ರು. ವೇರ್ ಆಸ್ ನೀಲ್ ಆರ್ಮ್‌ಸ್ಟ್ರಾಂಗ್ ಅಂಡ್ ಬಜ್ ಆಲ್ಡ್ರಿನ್ ಇವರು ಲೂನಾರ್ ಮಾಡ್ಯೂಲ್ ಅಲ್ಲಿ ಚಂದ್ರನ್ ಮೇಲೆ ಲ್ಯಾಂಡ್ ಆದ್ರು. ಅವರು ಅಲ್ಲಿ 2.5 hours ಇದ್ರು, ರಾಕ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ರು, ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು. ಅವರು ಅಲ್ಲಿಂದ ಚಂದ್ರನ್ ಮೇಲಿಂದ ಸಾಯಿಲ್ ಸ್ಯಾಂಪಲ್ಸ್ ಅವರೆಲ್ಲ ವಾಪಸ್ ತಗೊಂಬಂದ್ರು ಅರ್ಥ್ ಮೇಲೆ. ಸೊ ದೇ ಹ್ಯಾಡ್ ಅ ಸೇಫ್ ಸ್ಪ್ಲಾಶ್ ಡೌನ್ ಇನ್ ಪೆಸಿಫಿಕ್ ಓಷನ್ ಆನ್ 24th July 1969. ಅದಕ್ಕೆ ನಾವು 20th July ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ.
1: ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ ಸ್ಫಟಿಕಾ ಅವರೇ. ಹೇಳಬೇಕಾದರೆ ಚಂದ್ರ ದಿನವು ಕೇವಲ ಒಂದು ಆಚರಣೆಯಲ್ಲ, ವಿಜ್ಞಾನ ಮತ್ತು ಸಂಶೋಧನೆಯ ಮಹತ್ವವನ್ನು ಸಾರುವ ದಿನ ಎಂಬುದು ನಿಮ್ಮ ಮಾತುಗಳಿಂದ ಸ್ಪಷ್ಟವಾಯಿತು. ಈಗ ಭಾರತದ ಚಂದ್ರಯಾನ ಯೋಜನೆಗಳ ಪ್ರಮುಖ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಯೋಜನೆಗಳು ನಮ್ಮ ದೇಶದ ಬಾಹ್ಯಾಕಾಶ ಸಂಶೋಧನೆಗೆ ಹೇಗೆ ನೆರವಾಗಿವೆ?
0: ಚಂದ್ರಯಾನ್ ಮಿಷನ್ಸ್ ಆಬ್ಜೆಕ್ಟಿವ್, ಮೇನ್ ಪ್ರೈಮರಿ ಆಬ್ಜೆಕ್ಟಿವ್ಸ್ ಬಂದು, ಇನಿಷಿಯಲಿ ಅವರು ಚಂದ್ರಯಾನ್ 1 ಲಾಂಚ್ ಮಾಡಿದ್ರು 2008 ಅಲ್ಲಿ ಯೂಸಿಂಗ್ PSLV-C11 ರಾಕೆಟ್. ಸೊ ಅದರ ಪ್ರೈಮರಿ ಗೋಲ್ ಏನಿತ್ತು ಅಂದ್ರೆ, ಕೆಮಿಕಲ್, ಮಾಲಿಕ್ಯುಲರ್ ಅಂಡ್ ಫೋಟೋಜಿಯಾಲಜಿಕಲ್ ಮ್ಯಾಪ್ ಆಫ್ ಮೂನ್ ಮಾಡಬೇಕಿತ್ತು. ಅಂದ್ರೆ ಕೆಮಿಕಲ್ ಕಾಂಪೋಸಿಷನ್ಸ್ ಅಂಡ್ ಜಿಯಾಲಜಿಕಲ್ ಕಾಂಪೋಸಿಷನ್ಸ್ ಅಲ್ಲಿ ಹೆಂಗಿರುತ್ತೆ ಮೂನ್ ಮೇಲೆ ಅಂತ ಒಂದು ಜಿಯಾಲಜಿಕಲ್ ಮ್ಯಾಪ್ ಮಾಡಬೇಕಿತ್ತು. ಅದರಲ್ಲಿ ಒಂದು ದೊಡ್ಡ ಡಿಸ್ಕವರಿ ಏನಾಯಿತು ಅಂದ್ರೆ, ನಮಗೆ ನೀರಿನ ಕನ್ಫರ್ಮೇಶನ್ ಸಿಕ್ತು, ವಾಟರ್ ಅಂಡ್ ಹೈಡ್ರಾಕ್ಸಿಲ್ ಮೂನ್ ಸಾಯಿಲ್ ಅಲ್ಲಿ. ನೆಕ್ಸ್ಟ್, ಇದು ತುಂಬಾ ಸಕ್ಸಸ್ಫುಲ್ ಮಿಷನ್ ಆಗಿತ್ತು ಅಂಡ್ 95% ಆಫ್ ಮೂನ್ದು ಸರ್ಫೇಸ್ ನ ನಾವು ಮ್ಯಾಪ್ ಮಾಡಿದ್ವಿ. ನೆಕ್ಸ್ಟ್ ಬಂದು ಚಂದ್ರಯಾನ್ 2, ಇದು July 2019 ಅಲ್ಲಿ GSLV Mark 3 ರಾಕೆಟ್ ಇಂದ ಲಾಂಚ್ ಆಯಿತು. ಇದು ತುಂಬಾ ಕಾಂಪ್ಲೆಕ್ಸ್ ಮಿಷನ್, ಯಾಕಂದ್ರೆ ಇದರಲ್ಲಿ ಒಂದು ಆರ್ಬಿಟರ್ ಇತ್ತು, ಒಂದು ಲ್ಯಾಂಡರ್ ಇತ್ತು, ಲ್ಯಾಂಡರ್ ಹೆಸರು ಬಂದು ವಿಕ್ರಮ್ ಅಂತ, ಅಂಡ್ ಒಂದು ರೋವರ್ ಇತ್ತು ಪ್ರಜ್ಞಾನ್ ಅಂತ. ರೋವರ್ ಏನ್ ಮಾಡುತ್ತೆ ಅಂದ್ರೆ, ಲ್ಯಾಂಡರ್ ಇಂದ ಹೊರಗೆ ಬಂದು ಮೂನ್ ಮೇಲೆ ತಿರುಗಾಡುತ್ತೆ. ಸೊ ಇದರಲ್ಲಿ ಏನಾಯ್ತು ಅಂದ್ರೆ, ಫೈನಲ್ ಡಿಸೆಂಟ್ ಅವಾಗ ಆನ್ September 7th 2019 ಅಲ್ಲಿ ಒಂದು ಸಣ್ಣ ಸಾಫ್ಟ್ವೇರ್ ಗ್ಲಿಚ್ ಇಂದ ವಿಕ್ರಮ್ ಅದ್ರ ಟ್ರಾಜೆಕ್ಟ್ರಿಯಿಂದ ಡಿವಿಯೇಟ್ ಆಗಿ ಹಾರ್ಡ್ ಕ್ರಾಶ್ ಆಯಿತು. ರೋವರ್ ಕ್ರಾಶ್ ಆಯಿತು, ಬಟ್ ನಮ್ಮ ಆರ್ಬಿಟರ್ ಇಟ್ ವಾಸ್ ಅ ಮ್ಯಾಸಿವ್ ಸಕ್ಸಸ್. ಯಾಕಂದ್ರೆ ಇಟ್ ವಾಸ್ ಇಕ್ವಿಪ್ಡ್ ವಿತ್ ದ ಹೈಯೆಸ್ಟ್ ರೆಸಲ್ಯೂಷನ್ ಕ್ಯಾಮ್ರಾ ಎವರ್ ಸೆಂಟ್ ಟು ಮೂನ್. ಇವಾಗ ಕೂಡ ಅದು ನಮ್ಮನ್ನ ಹೆಲ್ಪ್ ಮಾಡ್ತಾ ಇದೆ ಟು ಸ್ಟಡಿ ದ ಟೋಪೋಗ್ರಫಿ, ಮಿನರಾಲಜಿ, ಅವೆಲ್ಲ ಕಂಪೋಸಿಷನ್ಸ್ ಲೈಕ್ ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಕ್ಯಾಲ್ಶಿಯಂ, ಇವೆಲ್ಲನ ಗೊತ್ತು ಮಾಡ್ಕೊಳ್ಳೋಕೆ ಮೂನ್ ಮೇಲೆ ಹೆಂಗಿದೆ ಅಂತ. ಅದು ಇವಾಗ ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದು Chandrayaan-3 ಅಂತ, ಇದು July 2023 ಅಲ್ಲಿ ಲಾಂಚ್ ಆಗಿತ್ತು ಅಂಡ್ ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಮಿಷನ್. Chandrayaan-2 ಏನೇನು ಮಾಡೋಕ್ಕಾಗಿಲ್ಲ, Chandrayaan-3 ಅವೆಲ್ಲ ಮಾಡಿ ತೋರಿಸ್ತು. ಆನ್ August 23rd 2023, ಇಂಡಿಯಾ ಬಿಕೇಮ್ ದ ಫಸ್ಟ್ ನೇಷನ್ ಟು ಲ್ಯಾಂಡ್ ಆನ್ ದ ಸೌತ್ ಪೋಲ್ ಆಫ್ ಮೂನ್ ಅಂಡ್ ಇಟ್ ಬಿಕೇಮ್ ದ ಫೋರ್ತ್ ಕಂಟ್ರಿ ಟು ಸಾಫ್ಟ್ ಲ್ಯಾಂಡ್ ಅ ಸ್ಪೇಸ್ ಕ್ರಾಫ್ಟ್ ಆನ್ ಮೂನ್. ದೆನ್ ಪ್ರಜ್ಞಾನ್ ರೋವರ್ ಬಂದು ಅವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಯೂಸಿಂಗ್ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ನಮಗೆ ಸಲ್ಫರ್ದು ಕನ್ಫರ್ಮೇಶನ್ ಸಿಕ್ತು ಮೂನ್ ಮೇಲೆ. ಮತ್ತೆ ಅದು ಟೆಂಪರೇಚರ್ ಅನಾಲಿಸಿಸ್ ಮಾಡಿದ್ವಿ. ಇದರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ಸರ್ಪ್ರೈಸಿಂಗ್ಲಿ ಮೂನ್ದು ಸರ್ಫೇಸ್ ಮೇಲೆ ಇಟ್ ವಾಸ್ ಅರೌಂಡ್ 50 degrees, ಬಟ್ ಜಸ್ಟ್ ಒಂದು 8 centimeters ಸರ್ಫೇಸ್ ಒಳಗ್ ಹೋಗ್ತಾ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಟೆಂಪರೇಚರ್ ಡ್ರಾಪ್ ಟು -10 degrees. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮೂನ್ದು ಸರ್ಫೇಸ್ ದು ಸಾಯಿಲ್ ಇಟ್ಸ್ ಅ ವೆರಿ ಇನ್ಕ್ರೆಡಿಬಲ್ ಥರ್ಮಲ್ ಇನ್ಸುಲೇಟರ್. ಎವ್ರಿ ಇಯರ್ ನಾವು August 23rd ಇಂಡಿಯಾದು ನ್ಯಾಷನಲ್ ಸ್ಪೇಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ.
1: ನಿಜಕ್ಕೂ ಹೆಮ್ಮೆಯ ವಿಷಯ. ಸೊ ಭಾರತ ಚಂದ್ರಯಾನ ಯೋಜನೆಗಳ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರವಲ್ಲ, ವಿಶ್ವ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೂಡ ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತು ಹಿಡಿದಿದೆ ಎನ್ನಬಹುದು. ಚಂದ್ರನ ಕುರಿತು ಸಂಶೋಧನೆಗಳು ಬಾಹ್ಯಾಕಾಶ ವಿಜ್ಞಾನಕ್ಕೆ ಯಾವ ಹೊಸ ದಿಕ್ಕುಗಳನ್ನು ತೆರೆದಿವೆ ಸ್ಫಟಿಕ ಅವರೇ?
0: ಇವಾಗ ಚಂದ್ರ ಇಟ್ಸ್ ನಾಟ್ ಜಸ್ಟ್ ಅನ್ ಆಬ್ಜೆಕ್ಟ್ ಆಫ್ ಅಬ್ಸರ್ವೇಷನ್, ಬಟ್ ಇವಾಗ ಏನಾಗಿದೆ ಅಂದ್ರೆ, ಚಂದ್ರ ಒಂದು ಲಾಂಚ್ ಪ್ಯಾಡ್ ತರ ಆಗಿದೆ, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಥವಾ ಒಂದು ಸ್ಟೇಷನ್ ತರ ಆಗಿದೆ. ನಾವು ಚಂದ್ರನ್ ಮೇಲೆ ಹೋಗಿ ಅಲ್ಲಿಂದ ಬೇರೆ ಯಾವ ಪ್ಲಾನೆಟ್ಗಾದ್ರೂ ಹೋಗ್ಬೋದು, ಆ ತರ ಆಗಿದೆ. ಸೊ ಯಾಕೆ ಅಂದ್ರೆ, ಚಂದ್ರನ್ ಮೇಲೆ ಓನ್ಲಿ 1/6 ಆಫ್ ಅರ್ಥ್ಸ್ ಗ್ರಾವಿಟೇಷನ್ ಇರುತ್ತೆ. ಅಲ್ಲಿ ಗ್ರಾವಿಟೇಷನ್ ತುಂಬಾ ಕಮ್ಮಿ, ಪ್ಲಸ್ ಅಲ್ಲಿ ಅಟ್ಮಾಸ್ಫಿಯರ್ ಅಷ್ಟು ಥಿಕ್ ಆಗಿರಲ್ಲ. ನಮ್ಗೆ ಅಲ್ಲಿಂದ ಲಾಂಚ್ ಮಾಡೋಕೆ ತುಂಬಾ ಕಮ್ಮಿ ಇಂಧನ ಬೇಕಾಗುತ್ತೆ. ಅಲ್ಲಿ ಇಟ್ಸ್ ಅ ಪರ್ಫೆಕ್ಟ್ ಪ್ಲೇಸ್ ಫಾರ್ ಟೆಸ್ಟಿಂಗ್ ಟೆಕ್ನಾಲಜೀಸ್. ನಾವು ಹ್ಯೂಮನ್ಸ್ನ ಕೂಡ ಕಳಿಸ್ಬೋದು ಅಲ್ಲಿಂದ ಮಾರ್ಸ್ಗೆ, ಇಲ್ಲ ಬೇರೆ ಯಾವ್ದಾದ್ರು ಪ್ಲಾನೆಟ್ಗೆ. ನೆಕ್ಸ್ಟ್ ಬಂದು ರೇಡಿಯೋ ಆಸ್ಟ್ರಾನಮಿ ಅಂತ. ಅದರಲ್ಲಿ ಏನು ಅಂದ್ರೆ, ನಮ್ಮ ಮೂನ್ದು ಫಾರ್ ಸೈಡ್ ಏನಿದೆ, ಅರ್ಥದು ಆ ಕಡೆ ಸೈಡ್, ಅಲ್ಲಿ ದೇರ್ ಇಸ್ ನೋ ರೇಡಿಯೋ ಸಿಗ್ನಲ್ ಇಂಟರ್ಫೆರೆನ್ಸ್ ಫ್ರಮ್ ಅರ್ಥ್. ಆ ಪಾರ್ಟ್ ಆಫ್ ದ ಮೂನ್ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಸೈಂಟಿಸ್ಟ್ ಟು ಎಕ್ಸ್ಪ್ಲೋರ್ ದ ಯೂನಿವರ್ಸ್, ಟು ನೋ ಅಬೌಟ್ ದ ಹಿಸ್ಟ್ರಿ ಆಫ್ ಯೂನಿವರ್ಸ್ ಅಂಡ್ ಡೂ ಸಮ್ ಕಾಸ್ಮಿಕ್ ಡಾರ್ಕ್ ಏಜಸ್ ದು ಅನಾಲಿಸಿಸ್ ಮಾಡಬಹುದು. ಇವೆಲ್ಲ ನ್ಯೂ ಥಿಂಗ್ಸ್ ನಾವು ಮಾಡಬಹುದು.
1: ಸೊ ನೀವು ಬಹಳ ಆಸಕ್ತಿದಾಯಕ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಚಂದ್ರನ ಅಧ್ಯಯನವು ಕೇವಲ ಚಂದ್ರನನ್ನು ತಿಳಿದುಕೊಳ್ಳುವುದಷ್ಟಕ್ಕೆ ನಿಯಮಿತವಾಗಿಲ್ಲ, ಇದು ಬಾಹ್ಯಾಕಾಶ ಬಗ್ಗೆ ನಮ್ಮ ಅರಿವನ್ನು ವಿಸ್ತರಿಸುತ್ತದೆ.

0: ಇರುತ್ತದೆ ಎಂಬುದು ಇವಾಗ ತಿಳಿಯುತ್ತೆ. ಅದೇ ರೀತಿಯಾಗಿ ಚಂದ್ರನ ಅಧ್ಯಯನದಿಂದ ನಾವು ಏನೆಲ್ಲ ಹೊಸ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ?
1: ಮೂನ್ ಬಂದು ಒಂದು ಜಿಯಾಲಜಿಕಲ್ ಟೈಮ್ ಕ್ಯಾಪ್ಸ್ಯೂಲ್ ತರ ಅರ್ಥದು. ಯಾಕಂದ್ರೆ ಅರ್ಥ್ ಮೇಲೆ ಟೆಕ್ಟಾನಿಕ್ ಆಕ್ಟಿವಿಟಿ, ಇರೋಷನ್, ವೆದರಿಂಗ್ ಇವೆಲ್ಲದ್ರಿಂದ ನಮ್ಮ ಹಿಸ್ಟ್ರಿ ವೈಪ್ ಔಟ್ ಆಗೋಗಿದೆ. ಮೂನ್ ಜಿಯಾಲಜಿಕಲಿ ತುಂಬಾ ಕ್ವೈಟ್ ಆಗಿದೆ ಬಿಲಿಯನ್ಸ್ ಆಫ್ ಇಯರ್ಸ್ ಇಂದ. ಅದ್ರ ಕ್ರಿಯೇಟರ್ಸ್ ನ ಸ್ಟಡಿ ಮಾಡಿ, ರಾಕ್ ಕಾಂಪೋಸಿಷನ್ಸ್ ನ ಸ್ಟಡಿ ಮಾಡಿ, ಸೈಂಟಿಸ್ಟ್ಗೆ ಅರ್ಥ್ ಫಾರ್ಮೇಶನ್ ಬಗ್ಗೆ ಎಷ್ಟೊಂದು ತಿಳಿದಿದೆ. ಇನ್ ಅರ್ಲಿ ಹಿಸ್ಟ್ರಿ ಆಫ್ ಸೋಲಾರ್ ಸಿಸ್ಟಮ್ ಹೆಂಗೆ ಫಾರ್ಮ್ ಆಯ್ತು, ಹೌ ಮೂನ್ ವಾಸ್ ಫಾರ್ಮ್ಡ್, ಕಾಸ್ಮಿಕ್ ಕೊಲಿಷನ್ ಅವೆಲ್ಲದ್ರ ಬಗ್ಗೆ, ಅರ್ಥ್ ಮೂನ್ ರಿಲೇಷನ್ಸ್ ಬಗ್ಗೆ ಅವೆಲ್ಲ ಮೂನ್ ಇಂದ ನಮಗೆ ಜಾಸ್ತಿ ಗೊತ್ತಾಗಿದೆ. ಪ್ಲಸ್ ಟೈಮ್ ಟೇಕನ್ ಫಾರ್ ಮೂನ್ ಟು ರೊಟೇಟ್ ಆನ್ ಇಟ್ಸ್ ಆಕ್ಸಿಸ್, ಅದು ಎಕ್ಸಾಕ್ಟ್ಲಿ ಇಟ್ಸ್ ಈಕ್ವಲ್ ಟು ದ ಟೈಮ್ ಟೇಕನ್ ಟು ರಿವಾಲ್ವ್ ಅರೌಂಡ್ ಅರ್ತ್. ಇಟ್ ಟೇಕ್ಸ್ ಅರೌಂಡ್ 27.3 days. ಮೂನ್ ಅರ್ಥ್ ಜೊತೆ ಟೈಡಲಿ ಲಾಕ್ ಆಗಿದೆ. ಈ ಸಿಂಕ್ ಇಂದ ಓನ್ಲಿ 59% ಆಫ್ ಲೂನಾರ್ ಸರ್ಫೇಸ್ ನಮ್ಗೆ ಅರ್ಥ್ ಇಂದ ಯಾವಾಗ್ಲೂ ಕಾಣಿಸುತ್ತೆ.
0: ವೆರಿ ಇಂಟ್ರೆಸ್ಟಿಂಗ್. ಇದು ಚಂದ್ರನ ಅಧ್ಯಯನದಿಂದ ಭೂಮಿಯ ಇತಿಹಾಸದ ಬಗ್ಗೆ ಇಷ್ಟು ಮಹತ್ವವಾದ ಮಾಹಿತಿ ಸಿಗುತ್ತಿದೆ ಎಂಬುದು ನಿಜವಾಗೂ ಆಶ್ಚರ್ಯಕರವಾದ ಸಂಗತಿ. ಇದು ನೀವು ಹೇಳಿದ ಪ್ರಕಾರ ಚಂದ್ರನು ಭೂಮಿಯ ನೈಸರ್ಗಿಕ ಉಪಗ್ರಹ ಮಾತ್ರವಲ್ಲ, ಅದು ಭೂಮಿಯ ಭೂತಕಾಲವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ ಒಂದು ಕಾಲದ ಕಿಟಕಿ ಕೂಡ ಆಗಿದೆ.
1: ಹೌದು.
0: ಚಂದ್ರಯಾನದಂತಹ ಮಿಷನ್ಗಳಲ್ಲಿ ವಿಜ್ಞಾನಿಗಳು ಎದುರಿಸುವ ಪ್ರಮುಖ ಸವಾಲುಗಳು ಯಾವುವು?
1: ಮೊದಲನೇದಾಗಿ ಚಂದ್ರನ ಮೇಲೆ ಎಕ್ಸ್ಟ್ರೀಮ್ ಥರ್ಮಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಅಂದ್ರೆ ಅಲ್ಲಿ ರಾತ್ರಿಗಳು 14 days ತನಕ ಇರುತ್ತೆ. ಟೆಂಪರೇಚರ್ಸ್ ಅಲ್ಲಿ -180 degrees ತನಕ ಹೋಗ್ಬೋದು. ಇದರಿಂದ ನಮ್ಮ ಬ್ಯಾಟರೀಸ್ ಮೇಲೆ ಅಂಡ್ ಎಲೆಕ್ಟ್ರಾನಿಕ್ಸ್ ಮೇಲೆ ಎಕ್ಸ್ಟ್ರೀಮ್ ಸ್ಟ್ರೆಸ್ ಇರುತ್ತೆ. ನೆಕ್ಸ್ಟ್ ಬಂದು ಲೂನಾರ್ ಡಸ್ಟ್. ಅಲ್ಲಿ ಡಸ್ಟ್ ಬಂದು ರೇಸರ್ ಶಾರ್ಪ್ ಇರುತ್ತೆ. ನಮ್ಮ ಬೀಚ್ ಅಲ್ಲಿ ಸ್ಯಾಂಡ್ ತರ ಇರಲ್ಲ. ಸೊ ಅಲ್ಲಿ ಡಸ್ಟ್ ಬಂದು ಇಟ್ ವಿಲ್ ಬಿ ಎಲೆಕ್ಟ್ರೋಸ್ಟಾಟಿಕಲಿ ಚಾರ್ಜ್ಡ್. ಅಲ್ಲಿ ಏನ್ ಲ್ಯಾಂಡ್ ಆದ್ರೂ ಅದಕ್ಕೆ ಅಂಟ್ಕೊಳ್ಳೋದು ಶುರು ಮಾಡುತ್ತೆ. ನಮ್ಮ ಸೋಲಾರ್ ಪ್ಯಾನಲ್ಸ್ ಮೇಲೆ ಪ್ಲಸ್ ಮೆಕ್ಯಾನಿಕಲ್ ಜಾಯಿಂಟ್ಸ್ ನ ಜಾಮ್ ಮಾಡುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ತುಂಬಾ ನೋಡ್ಕೊಂಡು ಡಿಸೈನ್ ಮಾಡ್ಬೇಕಾಗತ್ತೆ ಎಲ್ಲದನ್ನು. ನೆಕ್ಸ್ಟ್ ಬಂದು ಸಾಫ್ಟ್ ಲ್ಯಾಂಡಿಂಗ್. ಅವಾಗ ಲಾಸ್ಟ್ 15 minutes ಲ್ಯಾಂಡಿಂಗ್ ಮಾಡುವಾಗ ಇಟ್ಸ್ ಅ ಕಂಪ್ಲೀಟ್ಲಿ ಅಟಾನಮಸ್ ಸಿಸ್ಟಮ್. ನಾವು ಅದರಲ್ಲಿ ಏನು ಮಾಡೋಕಿರಲ್ಲ. ಎವ್ರಿಥಿಂಗ್ ವಿಲ್ ಹ್ಯಾಪನ್ ಆನ್ ಇಟ್ಸ್ ಓನ್. ಅದರಲ್ಲಿ ಕಮ್ಯುನಿಕೇಶನ್ ಡಿಲೇಸ್ ಆರ್ ಎನಿ ಸಾಫ್ಟ್ವೇರ್ ಗ್ಲಿಚ್ ಈ ತರ ಆಗ್ಬೋದು. ಅದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಬಂದು ಮೆಮರಿ ಕರಪ್ಷನ್ಸ್ ಆಗ್ಬೋದು. ಇದನ್ನ ನಾವು ರೇಡಿಯೇಷನ್ ಹಾರ್ಡ್ನಿಂಗ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಕಾಸ್ಮಿಕ್ ರೇಸ್ ಅಂಡ್ ಸೋಲಾರ್ ಪಾರ್ಟಿಕಲ್ಸ್, ಬಿಟ್ ಸ್ವಾಪಿಂಗ್ ಅವೆಲ್ಲ ಆಗ್ಬೋದು. ಇವೆಲ್ಲ ಮೇಜರ್ ಚಾಲೆಂಜಸ್ ಅಂತ ಹೇಳ್ತೀನಿ.
0: ಪ್ರತಿಯೊಂದು ಮಿಷನ್ ಹಿಂದೆ ಪ್ಲಾನಿಂಗ್ ಆಗ್ಲಿ, ಟೆಸ್ಟಿಂಗ್ ಆಗ್ಲಿ, ಅಥವಾ ಟೀಮ್ ವರ್ಕ್ ಇರುತ್ತದೆ ಎಂಬುದು ಅರ್ಥವಾಯಿತು. ಭವಿಷ್ಯದಲ್ಲಿ ಇಸ್ರೋ ಚಂದ್ರನ ಕುರಿತು ಏನೆಲ್ಲ ಯೋಜನೆಗಳನ್ನು ಕೈಗೊಳ್ಳಲು ಉದ್ದೇಶಿಸಿದೆ?
1: ಭವಿಷ್ಯದಲ್ಲಿ ತುಂಬಾ ಹೈಲಿ ಆಂಬಿಷಿಯಸ್ ಮಿಷನ್ಸ್ ಇದಾವೆ ಇಸ್ರೋ ಇಂದ. ಫಸ್ಟ್ ಆಗಿ ಚಂದ್ರಯಾನ್ 4, ಇದೊಂದು ಲೂನರ್ ಸ್ಯಾಂಪಲ್ ರಿಟರ್ನ್ ಮಿಷನ್. ಅಂದ್ರೆ ನಾವು ಅಲ್ಲಿ ಲ್ಯಾಂಡ್ ಆಗ್ತೀವಿ ಸೌತ್ ಪೋಲ್ ಅಲ್ಲಿ. ವಿ ವಿಲ್ ಕಲೆಕ್ಟ್ ರಾಕ್ ಅಂಡ್ ಸಾಯಿಲ್ ಸ್ಯಾಂಪಲ್ಸ್ ಅಂಡ್ ವಿಲ್ ಕಮ್ ಬ್ಯಾಕ್ ಟು ಲೂನರ್ ಆರ್ಬಿಟ್. ಅಲ್ಲಿಂದ ನಾವು ಭೂಮಿ ಮೇಲೆ ವಾಪಸ್ ತರ್ತೀವಿ. ಇದೊಂದು ಮಿಷನ್ ಆಗಿದೆ. ಇನ್ನೊಂದು ಬಂದು ಲೂಪೆಕ್ಸ್ ಅಂತ, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್. ಇದು ಒಂದು ಜಾಯಿಂಟ್ ಮಿಷನ್, ಜಪಾನ್ದು ಸ್ಪೇಸ್ ಏಜೆನ್ಸಿ ಜೊತೆ ಒಂದು ಜಾಯಿಂಟ್ ಮಿಷನ್. ಅದರ ಹೆಸರು ಜಾಕ್ಸಾ ಅಂತ. ಇಸ್ರೋ ಲ್ಯಾಂಡರ್ ಪ್ರೊವೈಡ್ ಮಾಡ್ತಾ ಇದೆ ಅಂಡ್ ಜಾಕ್ಸಾ ರೋವರ್ ಪ್ರೊವೈಡ್ ಮಾಡ್ತಾ ಇದೆ. ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಮೂನ್ದು ಸೌತ್ ಪೋಲ್ಗೆ ಹೋಗಿ ಕ್ಯಾಲ್ಕುಲೇಟ್ ದ ಕ್ವಾಂಟಿಟಿ ಅಂಡ್ ಆಕ್ಸೆಸಿಬಿಲಿಟಿ ಆಫ್ ವಾಟರ್ ಅಂಡ್ ಐಸ್. ಸೊ ಇವೆರಡು ಫ್ಯೂಚರ್ ಲೂನಾರ್ ಮಿಷನ್ಸ್ ಇಸ್ರೋ ಪ್ಲಾನ್ ಮಾಡ್ತಾ ಇದೆ.
0: ಇಸ್ರೋ ನ ಫ್ಯೂಚರ್ ಪ್ಲಾನ್ಸ್ ಕೇಳಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತದೆ ನಮ್ಗೆ. ಭವಿಷ್ಯದಲ್ಲಿ ಚಂದ್ರನ ಮೇಲೆ ಮಾನವ ವಾಸ್ತವ್ಯದ ಸಾಧ್ಯತೆಗಳ ಬಗ್ಗೆ ವಿಜ್ಞಾನಿಗಳು ಏನು ಹೇಳುತ್ತಾರೆ?
1: ಭವಿಷ್ಯದಲ್ಲಿ ಇದು ಕೇವಲ ಇಮ್ಯಾಜಿನೇಷನ್ ಅಲ್ಲ, ಮುಂದಿನ ಡಿಕೇಡ್ಸ್ ಅಲ್ಲಿ ಇಟ್ ಇಸ್ ಪಾಸಿಬಲ್. ಯಾಕಂದ್ರೆ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ಇನ್ ಸಿಟು ರಿಸೋರ್ಸ್ ಯುಟಿಲೈಸೇಷನ್ ಅಂತ. ಅಂದ್ರೆ ಭೂಮಿಯಿಂದ ಎಲ್ಲದನ್ನು ತಗೊಂಡು ಹೋಗೋದು ಬಿಟ್ಟು ಮೂನ್ ಮೇಲಿಂದನೇ ನಾವು ಫ್ಯೂಲ್ ನ ತಯಾರಿಸಬಹುದು, ಲೈಕ್ ಯೂಸಿಂಗ್ ವಾಟರ್ ಅಂಡ್ ಐಸ್. ಅಂಡ್ ಅಲ್ಲಿಂದನೇ ನಾವು ಮೂನ್ದು ಸಾಯಿಲ್ ಯೂಸ್ ಮಾಡಿ 3D ಸೇಫ್ ಹೋಮ್ಸ್ ನ ಡಿಸೈನ್ ಮಾಡೋದು ಇವೆಲ್ಲ ಸೈಂಟಿಸ್ಟ್ಸ್ ಪ್ಲಾನ್ ಆಗಿದೆ.
0: ಇವಾಗ ಸೈನ್ಸ್ ಫಿಕ್ಷನ್ ಅನಿಸುತ್ತಿದ್ದ ಕಲ್ಪನೆ ಎಂದು ಸೈನ್ಸ್ ಫ್ಯಾಕ್ಟ್ ಆಗುವ ದಾರಿಯಲ್ಲಿ ಸಾಗುತ್ತಿದೆ ಎನ್ನಬಹುದು.
1: ಹೌದು.
0: ಹಾಗಾದರೆ ನಿಮ್ಮ ಮಾತುಗಳು ಕೇಳಿದರೆ ಚಂದ್ರನ ಪ್ರವಾಸವು ದೂರದ ಕನಸಲ್ಲ ಅನಿಸುತ್ತದೆ.
1: ಹೌದು,
0: ಹೀಗೆ ಹೇಳಬಹುದು. ಸೊ ಯಾತ್ರಿಗಳೇ, ನಿಮ್ಮ ಸೀಟ್ ಬೆಲ್ಟ್ ಗಳನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳಿ, ಮುಂದಿನ ತಾಣ ಡೆಸ್ಟಿನೇಷನ್ ಚಂದ್ರನತ್ತ ಎನ್ನಬಹುದು.
1: ಹೌದು.
0: ಬಾಹ್ಯಾಕಾಶ ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿರುವ ಮಕ್ಕಳು ಮತ್ತು ಯುವ ಜನರಿಗೆ ನೀವು ಏನೆಲ್ಲ ಸಲಹೆಗಳನ್ನು ನೀಡುತ್ತೀರಿ?
1: ಫಸ್ಟ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವು ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡಬೇಕು ಸ್ಟೆಮ್ ಅಲ್ಲಿ. ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಯಾಕಂದ್ರೆ ಸ್ಪೇಸ್ ಅಂದ್ರೆ ಬರೀ ಆಸ್ಟ್ರೋನಾಟ್ಸೇ ಅಲ್ಲ, ನಮ್ಗೆ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ಸ್ ಬೇಕು, ಡೇಟಾ ಅನಾಲಿಸಿಸ್ ಬೇಕು, ಮೆಟೀರಿಯಲ್ ಸೈಂಟಿಸ್ಟ್, ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಸಾಫ್ಟ್

0: సాఫ్ట్వేర్ డెవలపర్స్, థర్మల్ డెవలపర్స్ అండ్ ఏరోడైనమిక్ ఇంజనియర్స్, ಇವೆಲ್ಲವೂ ನಮಗೆ ತುಂಬ ಇಂಪಾರ್ಟೆಂಟ್. ಮಕ್ಕಳು ಬರೀ ಇಂಜಿನಿಯರಿಂಗ್ ಅಂದರೆ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋದು ಆ ಥರ ಅಲ್ಲ, ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಎಷ್ಟೊಂದು ಇನಿಷಿಯೇಟಿವ್ಸ್ ಗೌರ್ಮೆಂಟ್ ತಗೋತಾ ಇದೆ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ಸ್ಪೇಸ್, ಲೈಕ್ ಇಸ್ರೋದು ಯುವಿಕಾ ಪ್ರೋಗ್ರಾಮ್ ಅಂತ ಇದೆ, ಆಮೇಲೆ ಸ್ಪೇಸ್ ಹ್ಯಾಕಥಾನ್ಸ್ ನಡೆಯುತ್ತೆ, ನಾವು ಇಂಟರ್ನ್ಶಿಪ್ಸ್ ಮಾಡ್ಬೋದು, ಇವೆಲ್ಲ ಮಾಡಿದ್ರೆ ನಮಗೆ ಕನೆಕ್ಷನ್ಸ್ ಸ್ವಲ್ಪ ಬೆಳೆಯುತ್ತೆ. ಕೋರ್ಸಸ್ ಮಾಡ್ಬೋದು, ನಾವು ಏನಾದರೂ ಕೈಯಿಂದ ಮಾಡಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ತಗೊಂಡು ಮಾಡಿದ್ರೆ ನಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬರುತ್ತೆ, ಆಮೇಲೆ ನಮಗೆ ಜಾಸ್ತಿ ತಿಳಿಯೋಕೆ ಗೊತ್ತಾಗುತ್ತೆ. ಫೈನಲಿ ನಾನು ಏನು ಹೇಳ್ತೀನಿ ಅಂದರೆ ಭಯ ಪಡಬಾರ್ದು ಫೇಲಿಯರ್ಸಿಂದ, ಸ್ಪೆಷಲಿ ಯಾಕಂದರೆ ಆಲ್ವೇಸ್ ಫೇಲಿಯರಿಂದನೇ ನಾವು ಕಲ್ತ್ಕೋತೀವಿ. ನೆವರ್ ಗಿವ್ ಅಪ್ ಅಂತ ನಾನು ಹೇಳ್ತೀನಿ.
1: ಓಕೆ, ಇದು ತುಂಬಾ ಇನ್ಸ್ಪೈರಿಂಗ್ ಮೆಸೇಜ್ ಆಗಿದೆ. ಯಾವುದ್ರಲ್ಲಾದ್ರೂ ಆಸಕ್ತಿ ಆಗಲಿ, ಕುತೂಹಲ ಆಗಲಿ, ಅದರಿಂದ ಯಾವುದೇ ಕನಸು ದೊಡ್ಡದಲ್ಲ ಎಂಬುದು ಆತ್ಮವಿಶ್ವಾಸ ನಿಮ್ಮ ಮಾತುಗಳಿಂದ ತಿಳಿಯಿತು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಮುನ್ನಡೆಸಲು ಸರ್ಕಾರ ಕೈಗೊಂಡಿರುವ ಪ್ರಮುಖ ಕ್ರಮಗಳ ಬಗ್ಗೆ ತಿಳಿಸಿಕೊಡುತ್ತೀರಾ?
0: ಇವಾಗ ಇಂಡಿಯಾ ತುಂಬ ರಿಫಾರ್ಮ್ಸ್ ಮಾಡ್ತಾ ಇದೆ ಸ್ಪೇಸ್ ಸೆಕ್ಟರಲ್ಲಿ. ಫಸ್ಟ್ ಆಗಿ ಸ್ಪೇಸ್ ಸೆಕ್ಟರ್ ರಿಫಾರ್ಮ್ಸ್ 2020 ಅಂಡ್ ಸ್ಪೇಸ್ ಪಾಲಿಸಿ 2023 ಅಂತ ಅವರು ಇನ್ ಸ್ಪೇಸ್ ಅಂತ ಒಂದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ ಅಂತ. ಇದ್ಯಾಕೆ ಕ್ರಿಯೇಟ್ ಮಾಡಿದ್ರು ಅಂದರೆ ಇಟ್ ಗಿವ್ಸ್ ದ ಪ್ರೈವೇಟ್ ಇಂಡಸ್ಟ್ರೀಸ್, ಸ್ಟಾರ್ಟ್ಅಪ್ಸ್ ಅಂಡ್ ನಾನ್ ಗೌರ್ಮೆಂಟ್ ಎಂಟಿಟೀಸ್ ಟು ಕಂಡಕ್ಟ್ ಎಂಡ್ ಟು ಎಂಡ್ ಸ್ಪೇಸ್ ಆಕ್ಟಿವಿಟೀಸ್. ಬರೀ ಇಸ್ರೋನೇ ಅಲ್ಲ, ಇವಾಗ ನಮ್ಮ ಪ್ರೈವೇಟ್ ಸ್ಟಾರ್ಟ್ಅಪ್ಸ್ ಕೂಡ ಸ್ಪೇಸ್ ಆಕ್ಟಿವಿಟೀಸ್ನ ಮಾಡ್ಬೋದು. ಇವಾಗ ಎಷ್ಟೊಂದು ಕಂಪನೀಸ್ ಬಂದಿದೆ, ಲೈಕ್ ಮೈ ಓನ್ ಕಂಪನಿ ಸ್ಕೈರೂಟ್, ಆಮೇಲೆ ಬೇರೆ ಕಂಪನೀಸ್ ಲೈಕ್ ಅಗ್ನಿಕುಲ್, ಧ್ರುವ, ಕಾಸ್ಮೋಸ್, ಪಿಕ್ಸೆಲ್, ಇವೆಲ್ಲ ಪ್ರೈವೇಟ್ ಸ್ಟಾರ್ಟ್ಅಪ್ಸ್ ಬಂದಿದೆ ವಿಚ್ ಆರ್ ವರ್ಕಿಂಗ್ ಟುವರ್ಡ್ಸ್ ಇನ್ ಸ್ಪೇಸ್ ಸೆಕ್ಟರ್. ನೆಕ್ಸ್ಟ್ ಬಂದು ಲಿಬರಲೈಸ್ಡ್ FDI ಪಾಲಿಸಿ ಅಂತ. ಗವರ್ಮೆಂಟ್ ಇವಾಗ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಸ್ಪೆಸಿಫಿಕ್ ಸ್ಪೇಸ್ ಸೆಗ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಅಲೌ ಮಾಡ್ತಾ ಇದೆ. ನೆಕ್ಸ್ಟ್ ಬಂದು ವಿಷನ್ 2047 ಮತ್ತು ಗಗನ್ಯಾನ್. ಗವರ್ಮೆಂಟ್ ಇವಾಗ ಗಗನ್ಯಾನ್ ನ ಫುಲ್ಲಿ ಬ್ಯಾಕಪ್ ಮಾಡ್ತಾ ಇದೆ. ಗಗನ್ಯಾನ್ ಒಂದು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್, ಇದಕ್ಕೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಬ್ಯಾಸ್ ಅಂತ ನಮ್ದೇ ಒಂದು ಸ್ಪೇಸ್ ಸ್ಟೇಷನ್ ಇಡಬೇಕು ಅಂತ ಕೂಡ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ.
1: ಇದು ತುಂಬಾ ಹೆಮ್ಮೆಯ ವಿಷಯ, ತುಂಬಾ ಚೆನ್ನಾಗಿ ವಿಸ್ತರಿಸಿದ್ದೀರಾ ಸ್ಫಟಿಕ ಅವರೇ. ಇಷ್ಟು ಹೊತ್ತು ಚಂದ್ರ ಮತ್ತು ಬಾಹ್ಯಾಕಾಶ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ನಿಮ್ಮ ಸ್ಪೇಸ್ ಸೈನ್ಸ್ ಜರ್ನಿ ಹೇಗೆ ಆರಂಭವಾಯಿತು, ಈ ಕ್ಷೇತ್ರದತ್ತ ನಿಮ್ಮನ್ನು ಸೆಳೆದದ್ದು ಏನು?
0: ನಂಗೆ ಚಿಕ್ಕನಿಂದನೇ ಆಸ್ಟ್ರೋನಾಟ್ ಆಗಬೇಕು ಅಂತ ಇತ್ತು. ಮಧ್ಯದಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸಸ್ ಬಂತು, ಬಟ್ ಫೈನಲಿ ನನ್ನ ಇಂಜಿನಿಯರಿಂಗ್, ಅವಾಗ ನಮಗೊಬ್ರು ಪ್ರೊಫೆಸರ್ ಇದ್ದರು, ಅವರು ಆಲ್ರೆಡಿ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿದ್ರು, ಸತ್ಯಭಾಮ ಸ್ಯಾಟ್ ಅಂತ. ಸೊ ಅವರು ನಮಗೆ ಸ್ಯಾಟಲೈಟ್ಸ್ ಬಗ್ಗೆ ಎಲ್ಲ ಹೇಳ್ಕೊಡೋದು ಶುರು ಮಾಡಿದ್ರು. ಮತ್ತೆ ಅದಾದ್ಮೇಲೆ 75 ಸ್ಟೂಡೆಂಟ್ ಸ್ಯಾಟಲೈಟ್ ಮಿಷನ್ ಅಂತ ಇತ್ತು, ಅದರಲ್ಲಿ 75 ಗ್ರೂಪ್ಸ್, ಸ್ಟೂಡೆಂಟ್ ಗ್ರೂಪ್ಸ್ ಇಂದ ಸ್ಯಾಟಲೈಟ್ಸ್ ಡಿಸೈನ್ ಮಾಡಿಸ್ತಾ ಇದ್ರು ಫಾರ್ 75th ಇಂಡಿಪೆಂಡೆನ್ಸ್ ಡೇ ಅಂತ. ಅದರಲ್ಲಿ ನಾವು ಒಬ್ಬರಾಗಿದ್ವಿ ಅಂಡ್ ನಮ್ಮ ಸ್ಯಾಟಲೈಟ್ ಹೆಸರು ಬಂದು ಅನುರಾಗ್ ಸ್ಯಾಟ್ ಅಂತ. ಇವೆಲ್ಲ ಮಾಡ್ತಾ ಮಾಡ್ತಾ ನನಗೆ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಮತ್ತೆ ಒಂದು ಕ್ಯಾನ್ಸ್ಯಾಟ್ ಕಾಂಪಿಟೀಷನ್ ಅಂತ ಇತ್ತು, ಇನ್ ಸ್ಪೇಸ್ ಅವರು ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ನಾವು ಒಂದು ಸ್ಯಾಟಲೈಟ್ ಡಿಸೈನ್ ಮಾಡಬೇಕಿತ್ತು ವಿಚ್ ಲುಕ್ಡ್ ಲೈಕ್ ಅ ಕ್ಯಾನ್. ಅದನ್ನ ಅವರು 1 kilometer ಹೈಟ್ ಇಂದ ಡಿಪ್ಲಾಯ್ ಮಾಡಿದ್ರು ಯೂಸಿಂಗ್ ಅ ಡ್ರೋನ್. ಅದರಲ್ಲಿ ನಾವು ಪ್ರೈಮರಿ ಚಾಲೆಂಜ್ ಏನಿತ್ತು ಅಂದರೆ ನಮ್ಮ ಸ್ಯಾಟಲೈಟ್ನ ನಾವು ಹೆಂಗೆ ಸ್ಟೆಬಿಲೈಸ್ ಮಾಡ್ತೀವಿ, ಆಮೇಲೆ ಹೆಂಗೆ ಲ್ಯಾಂಡ್ ಮಾಡಿಸ್ತೀವಿ, ಸಾಫ್ಟ್ ಲ್ಯಾಂಡ್ ಹೆಂಗೆ ಮಾಡಿಸ್ತೀವಿ, ಗಾಳಿಯಲ್ಲಿ ಏನೇನು ಕೆಮಿಕಲ್ಸ್ ಇದೆ, ಕಾಂಪೋಸಿಷನ್ಸ್ ಇದೆ, ಅದನ್ನು ಅನಲೈಸ್ ಮಾಡೋದು ಆ್ಯಂಡ್ ಟೆಂಪ್ರೇಚರ್, ಪ್ರೆಷರ್ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಸೆನ್ಸರ್ಸ್ ಯೂಸ್ ಮಾಡಿ. ಸೊ ಇವೆಲ್ಲ ಅದನ್ನು ನಾವು ಮಾಡಿದ್ವಿ, ಪ್ಯಾರಾಶೂಟ್ಸ್ ಎಲ್ಲ ಡಿಸೈನ್ ಮಾಡಿದ್ವಿ. ಕಾಂಪಿಟೀಷನಲ್ಲಿ ನಮಗೆ ಬೆಸ್ಟ್ ಡಿಸೈನ್ ಅವಾರ್ಡ್ ಬಂತು ಆ್ಯಂಡ್ ವಿ ವರ್ ಅವಾರ್ಡೆಡ್ ಬೈ ದ ಚೇರ್ಮ್ಯಾನ್ ಆಫ್ ಇಸ್ರೋ. ಇವೆಲ್ಲ ಮಾಡ್ತಾ ಮಾಡ್ತಾ ನನಗೆ ಇದೇ ಫೀಲ್ಡ್ ಅಲ್ಲಿ ಇರಬೇಕು ಅಂತ ಅನ್ನಿಸ್ತು. ಇಂಜಿನಿಯರಿಂಗ್ ಆದ್ಮೇಲೆ ಸ್ಕೈರೂಟ್ ಏರೋಸ್ಪೇಸ್ ಅವರು ಕಲ್ಪನಾ ಫೆಲೋಶಿಪ್ ಅಂತ ಒಂದು ಪ್ರೋಗ್ರಾಮ್ ತೆಗೆದಿದ್ರು, ಅದರಲ್ಲಿ ನಾನು 1 of the 6 ಮೆಂಬರ್ಸ್ ಟು ಗೆಟ್ ಸೆಲೆಕ್ಟೆಡ್. ಸೊ 1 ವರ್ಷ ನಾನು ಅಲ್ಲಿ ಫೆಲೋಶಿಪ್ ಮಾಡಿದೆ, ಇವಾಗ ಕೂಡ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನಾನು ವಿಕ್ರಮ್-1 ಅಂತ ಲಾಂಚ್ ವೆಹಿಕಲ್ ರಾಕೆಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಎನ್ ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ಲಾಂಚ್ ಬಂದು ಫ್ರಮ್ July 12th ಟು August 4th ನಮ್ಮ ಲಾಂಚ್ ವಿಂಡೋ ಇದೆ, ಸೂನ್ ವಿ ವಿಲ್ ಬಿ ಲಾಂಚಿಂಗ್.
1: ವಂಡರ್ಫುಲ್. ಪ್ರತಿಯೊಂದು ಯಶಸ್ವಿ ಪಯಣದ ಹಿಂದೆ ಒಂದು ಚಿಕ್ಕ ಕುತೂಹಲ ಇರುತ್ತದೆ ಅನ್ನೋದಕ್ಕೆ ನಿಮ್ಮ ಪಯಣವೇ ಉತ್ತಮ ಉದಾಹರಣೆಯಾಗಿದೆ. ಕೊನೆಯದಾಗಿ ಚಂದ್ರ ಮತ್ತು ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಸಂದೇಶವೇನು?
0: ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಡ್ರೀಮ್ ಬಿಗ್, ಒಂದು ಗುರಿ ಇಟ್ಕೊಳ್ಳಿ, ಅದ್ರ ಬಗ್ಗೆ ಹಾರ್ಡ್ ವರ್ಕ್ ಮಾಡಿ, ಒಟ್ಟಿಗೆ ಶ್ರಮ ಪಟ್ಟರೆ ನಥಿಂಗ್ ಇಸ್ ಇಂಪಾಸಿಬಲ್, ಇದಕ್ಕೆ ಚಂದ್ರಯಾನೇ ಸಾಕ್ಷಿ. ಸೊ ಡ್ರೀಮ್ಸ್ನ ದೊಡ್ಡದಾಗಿ ಇಟ್ಕೊಳ್ಳಿ ಆ್ಯಂಡ್ ಯಾವುದು ಲಿಮಿಟ್ಸ್ ಆರ್ ಪ್ರಾಬ್ಲಮ್ಸ್ನ ಪರ್ಮನೆಂಟ್ ಅಂತ ಅನ್ಕೋಬೇಡಿ.
1: ಇದು ತುಂಬಾ ಒಳ್ಳೆ ಮೆಸೇಜ್, ಖಂಡಿತವಾಗಿ

0: ನಿಮ್ಮ ಮಾತುಗಳು ನಮ್ಮ ಶ್ರೋತೃಗಳಿಗೆ, ವಿಶೇಷವಾಗಿ ಮಕ್ಕಳು ಮತ್ತು ಯುವಜನಕರಿಗೆ ತುಂಬಾ ಇನ್ಸ್ಪಿರೇಷನ್ ನೀಡುತ್ತದೆ. ಸ್ಫಟಿಕ ಅವರೇ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಚಂದ್ರ ಮತ್ತು ಬಾಹ್ಯಾಕಾಶ ವಿಜ್ಞಾನದ ಕುರಿತು ಇಷ್ಟು ಆಸಕ್ತಿದಾಯಕ ಮಾಹಿತಿಯನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಕಸ್ತೂರಿ ಬಾನುಡಿ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ಚಂದ್ರನ ಕುರಿತು ಸ್ಫಟಿಕಾ ಪ್ರಸಾದ್ ಅವರೊಂದಿಗೆ ವಿಶೇಷ ಸಂದರ್ಶನ ಪ್ರಸಾರಗೊಂಡಿತು. ಸಂದರ್ಶನವನ್ನು ನಡೆಸಿಕೊಟ್ಟವರು ಕೃತಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಚಿತ್ರಗೀತೆ. ನಾಗಪೂಜೆ ಚಿತ್ರದಿಂದ ಹಾಡಿದವರು ಪಿಬಿ ಶ್ರೀನಿವಾಸ್.

ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮವನ್ನು ನಾವು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೇವೆ. ಅನಿಯಮಿತ ಮಳೆ, ಹೆಚ್ಚುತ್ತಿರುವ ತಾಪಮಾನ, ನೀರಿನ ಕೊರತೆ ನಮ್ಮೆಲ್ಲರಿಗೂ ಎಚ್ಚರಿಕೆಯ ಗಂಟೆಯಾಗಿದೆ. ನೀರು ನಮ್ಮ ಬದುಕಿನ ಮೂಲಾಧಾರ. ಆದ್ದರಿಂದ ಪ್ರತಿಯೊಂದು ಹನಿ ನೀರನ್ನು ಉಳಿಸುವ ಜವಾಬ್ದಾರಿ ನಮ್ಮದು. ಮಳೆ ನೀರು ಸಂಗ್ರಹಣೆ, ಮರಗಳ ನೆಡುವಿಕೆ, ಹಾಗೆಯೇ ನೀರಿನ ಮಿತಬಳಕೆಯಂತಹ ಸಣ್ಣ ಪ್ರಯತ್ನಗಳೇ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ಪ್ರಕೃತಿಯನ್ನು ಉಳಿಸಿದರೆ ಮಾತ್ರ ನಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತದೆ. ಮರಗಳನ್ನು ಬೆಳೆಸುವುದು, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು, ಮಾಲಿನ್ಯವನ್ನು ಕಡಿಮೆ ಮಾಡುವುದು ನಮ್ಮ ಕೈಯಲ್ಲಿ ಇದೆ. ಅದಕ್ಕೆ ನಾವೆಲ್ಲರೂ ಪಣ ತೊಟ್ಟು ಪರಿಸರ ಉಳಿಸೋಣ. ಅದಕ್ಕಾಗಿ ಇಂದು ನೀರು ಉಳಿಸಿ, ನಾಳೆ ಚಿಂತೆ ತಪ್ಪಿಸಿ, ಮರ ಬೆಳೆಸಿ, ಪರಿಸರ ಉಳಿಸಿ. ಸ್ನೇಹಿತರೆ, ಬರಲಿರುವ ಗುರುವಾರದಂದು ಭಾರತೀಯ ಪ್ರಸಾರದ ದಿನದ ಅಂಗವಾಗಿ ಡಾಕ್ಟರ್ ಎಂ ಸುಧಾಕರ್ ರಾವ್ ಅವರೊಂದಿಗೆ ವಿಶೇಷ ಕಾರ್ಯಕ್ರಮ ತಮ್ಮ ಮುಂದೆ ಇಡುತ್ತಲಿದ್ದೇವೆ. ಕೇಳಲು